ಜನರು ದುಳಿಕೆ ಬಹ ಜನರು ಉತ್ತಾಪ ಬಿತ್ತಪ್ಪೆ ಜನರು ಸೇವನ್ಯ ಅಂತಾರೆ ಜನರು ಸಹ